ಆವ ಹಿಕ್ಮನಲದ ಅಸುನ್ಮೆನ್ ಯಮಕುಗೆ ಇಂದ್ರಿಯೋ ಸಂಸಿದಿನ್ನಾಹುದು. ಮಾನಯ ದುರುಕಲ ಆಶ್ರವ ನೆತಿಕಲ ಅಷ್ಟಲೋಕ ಧರ್ಮೇಹಿ ನೊಸೆಲ್ವಿನ ಗತಿಯತಿ ಒಹುಟ ದೇವಿಯೋತ್ ಕ್ಷಮತಿವಾಣಿ ಧಮ್ಮಪದಯ ಅರಹಂತವಾಗ್ಯ.